0: ಫಲ ಮೂಡಿದ ನೆಸಿತಿರಿ
1: ಮಹಾಕಾಳಿ ಮಾಯಮ್ಮ ಮಮ ಚರಣ ಚೂಡನ ಮಾಯಮ್ಮ
0: ಮಾ ಪದವುನ್ನ ಭಕ್ತುಲನು ಒಕ್ಕ ಸೋಪು ನೀವು ತೋಡಮ್ಮ ಕೋರುಕುನ್ನ ಮೀ ಭಕ್ತುಲನು ಕೋಟಿ ವೆಲುಗುಲನು ಇವಮ್ಮ
1: ಮಹಾಕಾಳಿ ಮಾಯಮ್ಮ ಮಮ ಚರಣ ಚೂಡನ

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ಡಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ರೈನ್ಬೋ ತ ಜೀವಿತಂ ರಂಗಲಮಯ 99 ರೈನ್ಬೋ ಸ್ಟುಡಿಯೋ ಕ್ಲಾಕ್ ಸಹಾಯ ಇದೆ. ಪಾಟಲು ರಾಳನ್ನು ಕಲಗಿಸೇ ಶಕ್ತಿ ಕೂಡ ಉಂಟುಂದು ಪಾಟಕ್ಕೆ, ರೈಟ್? ಪೆದ್ದ ಪೆದ್ದ ಯುನೋ ಕಾಂಪ್ಲಿಕೇಟೆಡ್ ಥಿಂಗ್ಸ್ ಕೂಡ ಈ ಮ್ಯೂಸಿಕ್ ಥೆರಪಿ ತೋಟಿ ಖಚಿತಂಗ ನಯನ್ ಚೇಸ್ತಾರೆ, ರೈಟ್? ಅದೇ ಸಂಗೀತವು ಶಾರೀರಿಕ ರುಗ್ಮತಲ್ಲಿ ನಯನ್ ಚೇಸ್ತುಂದನ್ನ ಎನ್ನೋ ಪರಿಸ್ಥಿತಿಗಳು ಕೂಡ ರುಜುವಯ್ಯಾಯಿ. ಸಂಗೀತಂ ವಲ್ಲ ಅನ್ಯ ಪ್ರಯೋಜನಗಳು

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗುಖದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕಥನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

0: ಮನೋಜನರಂಜನೆ. ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಕಲ್ಚರಲ್ ಅಡ್ಡ ಆನ್ ರೇಡಿಯೋ
1: ಎಕ್ಸಾಕ್ಟ್ಲಿ ಎವ್ರಿ ನೈಟ್ ಎಟ್ 8 ಪಿ ಎಂ ಆನ್ ಎಫ್ ಎಂ ರೇನ್ಬೋ 101.9
0: ತೆಲಂಗಾಣಂ ತೆಲಂಗಾಣಸ್ ಹಾರ್ಟ್ ಬೀಟ್ ಆನ್ ಏರ್.
2: FM Rainbow 101.9.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

ಇಂತವರೆಗೆ ಆರೋಗ್ಯ ಜೀವನ ಶೀರ್ಷಿಕನ ಇರಿಟಬಲ್ ಬೌಲ್ ಸಿಂಡ್ರೋಮ್ ಆಯುರ್ವೇದ ಚಿಕಿತ್ಸೆ ಪ್ರಮುಖ ಆಯುರ್ವೇದ ವೈದ್ಯರು ಡಾಕ್ಟರ್ ಜಿಕೆ ರೆಡ್ಡಿ ಗಾರಿತೋ ಪರಿಚಯ ಮಿನ್ನಾರು. ಪರಿಚಯಕರ್ತ ಶ್ರೀ ಎಸ್ ರಮೇಶ್ ಸುಂಕಸಾರಿ.

0: ಈಸ್ ಲಿಂಕ್ ಟು ದ ಕಲ್ಚರ್ ಆಫ್ ದಟ್ ಏರಿಯಾ. ತೊ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಕಿ ಹಮ್ ಉಸ್ಕೋ ಛೋಡ್ ನಾ ದೇ, ಹಮ್ ಉಸ್ಕೋ ಮೇಂಟೇನ್ ಕರೆ, ಉಸ್ಕೋ ಚೆರಿಶ್ ಕರೆ, ಉಸ್ಕೋ ಆಗೆ ಲೇಕೆ ಜಾಯೆ.
1: ಜಿ ತೊ ಇಸಿ ಮೋಡ್ ಪರ್ ಮ್ಯಾಮ್ ಆಪ್ಕಿ ಪಸಂದ್ ಕಾ ಏಕ್ ಔರ್ ಗಾನಾ.
0: ಅಭಿ ಏಕ್ ರೀಸೆಂಟ್ಲಿ ಏಕ್ ಮೂವಿ ಆಯಾ ಥಾ ಕಾರ್ವಾ
1: ಜಿ,
0: ತೊ ಜಹಾಂ ಹಮಾರಾ ಏಕ್ ಯಂಗ್ ಸ್ಟಾರ್ ಹೈ ದುಲ್ಕರ್, ತೊ ಜೋ ಕಿ ಮಮ್ಮೂಟಿ ಜಿ ಬಹುತ್ ರಿನೌಂಡ್ ಮಲಯಾಳಂ ಆಕ್ಟರ್ ಹೈ, ಉನ್ಕಾ ಬೇಟಾ ಹೈ ದುಲ್ಕರ್, ಅಂಡ್ ದರ್ ಇಸ್ ಅ ವೆರಿ ನೈಸ್ ಸಾಂಗ್ ಇನ್ ದಟ್ ಏಕ್ ಛೋಟಾ ಸಾ ಫಸಾನಾ
1: ಜಿ
0: ವೋ ಪ್ಲೇ ಕರಿ.
1: ಜಿ ಬಿಲ್ಕುಲ್, ಯಹಿ ಗೀತ ಸುನ್ವಾತೆ ಹೈ.